ಕಸತ ಅನುರಾಧಾ ತಾಂ ಉದಿತ್ ನಾರಾಯಣ್ ಸಲ್ಕನೆ ಬಾದಲ್ ಫಿಲ್ಮ್ ಸಂಚಸ್ಲಾ ಫುಲಿನ್ ಸಮೀರ್ ಎರ್ಸೋಮ್ಸ್ಲಾ ಯಾಂಗ್ ಶ್ರೀಕಾಂತ್ ಅನು ಮಲ್ಲಿಕ್.